0: ನೀವೆ ಧರಣಿವಿ ಭರಣಿವಿ ಸರ್ವಮು ನೀವೆ, ಪ್ರಾಣ ತುಲೀವೆ ಜನನಿ ಭಾರತವನಿ. ವಂದನ ಮಮ್ಮ ಭಾರತ ಮಾತಾ, ವಂದನ ಮಮ್ಮ. ನೀವೇ ವಿಧೇಯಕ, ನೀವೇ ಧರ್ಮಕ, ನೀವೇ ಹೃದಯಕ, ನೀವೇ ಮರ್ಮಕ. ನೀವೇ ಪ್ರಾಣಮು, ನೀವೇ ದೇಹಮು, ನೀವೇ ಪ್ರೇಮಮು, ನೀವೇ ಶ್ರೇಯಮು. ವಂದನ ಮಮ್ಮ ಭಾರತ ಮಾತಾ, ವಂದನ ಮಮ್ಮ. ವಂದೇ ಮಾತರಂ ಯೆ ಶಬ್ದ ಅಬ್ ಪ್ರತ್ಯೇಕ ಭಾರತೀಯ ಕೆ ಹೃದಯ ಮೇ ವಿರಾಜಮಾನ್ ಹೋ ಗಯೆ ಥೆ.
1: ಆ ಸೇತು ಹಿಮಾಚಲ್ ಗೂಂಜತಾ ಸ್ವರ, ಸತ್ಯ ಪಾವನ್ ಔರ್ ಪರಂ ಹೈ ಅಡಿಗ ಹರ್ ಭಾರತೀಯ, ಮನ್ ಮೇ ನಹೀ ಕೋಯಿ ಭರಂ, ವೇದೋಂ ಸೇ ಭೀ ವಂದನೀಯ ಹೈ. ಜಯ ಘೋಷ್ ವಂದೇ ಮಾತರಂ, ವಂದನ್ ಹೈ ವಂದೇ ಮಾತರಂ, ಜಯ ಘೋಷ್ ವಂದೇ ಮಾತರಂ.